0: ಹೋಗ್ತದೆ. ದಿ ಲಾ ಪೀಪಲ್ ಒಪ್ಪಿಡುತ್ತೆ ಈ ಸಿ ಬಗ್ಗೆ ಜೆನೆಟಿಕ್ಸ್ ಲಾ ನಿತ್ಯ ಫುಸ್ಸಾಡು ನಂದು ಕೊಗ್ಲತ್ತೆ ಒಸೊಮಾಟಮ್ ಕೆಲವೊಂದು ಚಾನ್ಸ್ ತು ಲಪೆನ್ ಇಸಿ ಬಂಗೆ ಒಚ್ಚು ಇಮ್ಯೂನ್ ರೆಸ್ಪಾನ್ಸ್ ಲಪೆನ್ ಕೆ ಥಮ ಬಂಗೆ ಎನ್ವೈರಮೆಂಟಲ್ ಟ್ರಿಗರ್ಸ್ ದಿ ನಿತುಮ್ ಕೆ ದೋ ದಿ ಕೆ ದೋ ಕೆ ಥಾಕ್ ಅದಿ ಮೆ ಲಹಾಯ್ ಲೋ ಒತ್ತು ಇಮ್ಯೂನ್ ಲೋ ಲಪಂಗೆ ಲಾ ಜೆನೆಟಿಕ್ಸ್ ಬಂಗೆ ಮೇನ್ ನಿತುಮ್ ಚಿನಿ ಬನಂಗ್ ಜಿ ನಿತುಮ್ ಮಥಾ ಪನಂಗ್ ಪ ನಿತುಮ್ ಅಹೆಮ್ ಜೋ ಸಿ ಒಸಮ್ ಮಾರ್ಡೋ ಪೊಲೋತೆ ದಿ ಲಾಂಗ್ ತುಮಿ ಚಿನಿ ನೆ ದೇತಾ ಹೈ ಸೆಮಿ ನಿತುಮ್ ಮಂಗೆ ಚಿನಿ ಮದಿ ದಿ ನಿತುಮ ಪುಸಾ ರಂಗ್ ದೋ ಬಾ ನಿಲೋಂಗ್ ಸದ ಮೆ ದೋ ಪೊಲ ಸೊನ್ ಚಿನಿ ಪೊಲೋತೆ ಹೆ ದಿ ಇಸಮ್ ಮಾರ್ ಫಾನ್ಸ್ ತಮೆ ಲಾಂಗ್ ನಂಗ್ ಜಿ ಲತುಮ್ ದಾ ಕೆಲೋಂಗ್ ಚಾನ್ಸ್ ದೋ ಲಸಪೋಸಿ ಕಿಚು ಕಿಚುನ್ ಚಿರೆ ದುನ್ ಪಿಕ್ನಂಗ್ ಬೋಲ ತುಮ್ ಮಂತಾ
1: ಆರ್ಥ್ರೈಟಿಸ್ ಅಕಿಸು ಹೆಮ್ ದೋ ಕೋಕ್ ಪೆನ್ ಕಚಿಪಾ ಮಿ ಉನಾ ಜಾ ಕೊಂಗ್ ದೋ ಮಾ ಡಾಕ್ಟರ್
0: ಚಿಪ್ಪ ಮೇ ಉನ್ ಮುತ್ತೆ ಕೊಸನ ಸಿಂಪ್ಟಮ್ಸ್ ಬಂಗ್ ಚಿ ಕಂಟ್ರೋಲ್ ಉಂಜಿ ಫಾನ್ ದಿ ನಿತಮ್ ಲಾಲಾಂಗ್ ಪೊನ್ನಾ ಬಿಕಾಸ್ ಹೆಮ್ ದೋ ಪೆನ್ ಕೆ ಮೇ ದ ಜೀಬ ಬಂಗೆ ಅಮಿ ದ ತೋ ಮತಿದೆ ಅಸಿ ಕೊಸನ್ ಸಿ ಡೊಮಿಸನ್ ಜಿ ದಿ ಸಿಂಪ್ಟಮ್ಸ್ ಕೆ ಪಾ ಮೇ ಜಿ ಫಾನ್ ಲಾ ನಿತಮ್ ಹೆಮ್ ಬಿ ಲೊಕ್ಲೆ ನಂಗ್ ಪ ಬುಲುತೆ ನಿತಮ್ ಆಕ್ಟಿವ್ಲಿ ದೋ ನಂಗ್ ಪ ಸೊ ದಾ ಕುಮಾ ಬೇಬೆ ರ್ಯಾತ್ ಸೊ ದಾ ಕುಮಾ ಇಂಗ್ ನೀ ರ್ಯಾತ್ ಸಾಂಗ್ ರ್ಯಾತ್ ಪುತೆ ಚೌಕ್ ಚೆಲೋ ಲಗೆ ಸಾಂಗ್ ದಾ ಸಾಂಗ್ ನಂಗ್ ಜಿ ತಮೆ ಸಾಂಗ್ ರ್ಯಾತ್ ದೋ ರ್ಯಾತ್ ಪುತೆ ನಂಗ್ ಸುತ್ತು ಅಂಗ್ ಪ ಅಸ ಪಸಿ ಲಾ ಆಕ್ಟಿವ್ಲಿ ದೋ ನಂಗ್ ಜಿ ಲಾ ಜೆಂಟಲ್ ಎಕ್ಸಸೈಸ್ ಕೊಸನ್ ಜಿಮ್ ಲಾಂಗ್ ದಾಮ್ ಪೆನ್ ಹೆದಿ ಕದಮ್ ಎಕ್ಸಸೈಸ್ ಕಾರ್ಡಿ ಕಾರ್ಡಿ ರು ನಂಗ್ ಜಿ ಪ್ಲಸನ್ ಕಲಿ ಜೆಂಟಲ್ ಎಕ್ಸಸೈಸ್ ದೋ ಲೈಟ್ ಎಕ್ಸಸೈಸ್ ಹೆದಿ ಲಹಾಯ್ ಕ್ಲೇಮ್ ನಂಗ್ ಜಿ ಲಪೆನ್ ಹೆಮ್ ಅಕ್ಕಾಮ್ ಹಾಯ್ ಹೆದಿ ಲಹಾಯ್ ತಾ ಕ್ಲೇಮ್ ದೊಂದ್ ಬೋಮ್ದೆ ಮೆಸನ್ ಸೊ ದಾಕ್ ಮಾ ಇಂಗ್ ನೀರ್ ರ್ಯಾಟ್ ಹೆದಿ ಲಸನ್ ಗೆ ಚೌಕ್ ಚದ್ ಲಪೆನ್ ನಿತುಮ್ ಡಯಟ್ ಅಮು ದಾ ಕಿಚ್ಚು ಕಿಚುನ್ ತುಮ್ ಜೆ ಧಾನ್ ಲೋಕ್ ಹೆದಿ ಆ್ಯಂಟಿ ಇನ್ಫ್ಲಮೇಟರಿ ಫುಡ್ ನಿತುಮ್ ಚುದುನ್ ವೇರ್ ನಂಗ್ ಜಿ ಇಂಗೆ ಲಾ ಸ್ಟೇ ಹೈಡ್ರೇಟೆಡ್ ಲಾಂಗ್ ಬಂಗ್ ದಿ ಲಾಂಗ್ ಬಂಗ್ ಜು ನಂಗ್ ಜಿ ಲಪೆನ್ ನಿತುಮ್ ಮೆಡಿಸಿನ್ಸ್ ಹೆ ಡಾಕ್ಟರ್ ಟಂಕು ಪಿ ಮನಂಗ್ ಗೆಲು ದೊ ಲಸ್ ಫಾಲೋ ಅಪ್ ದೊ ವೇರ್ ನಂಗ್ ಜಿ ಪಿನಿ ಚೊ ದ್ಯಾತ್ ಪಿನಾಮ್ ಚೊಚ್ಚೆ ಪಿನಾಮ್ ದಿಕ್ಚೊ ದಿ ಪಿನಿ ಚೊಚ್ಚೆ ಲೋ ಇಕ್ ದಾತ್ ಲೋ ಪೊಲಸನ್ ದೊ ಮತೆ ಲಾ ಬಂಗ್ ನಂಗ್ ನೆ ಡೊಂಗ್ ಸಿ ಇಕ್ ಪೋ ಡೊಕ್ ಡೊಕ್ ದೊ ಬೋಲತೆ ದಾಮ್ ಪೆನ್ ಮೆಡಿಸಿನ್ ವನ್ ದ್ಯಾಟ್ ಸಿ ಮೇ ದೊ ವೈ ಹೆ ಗ್ಯಾಪ್ ಎನಂಗ್ ನೆ ಡೊಂಗ್ ಸಿ ನೀ ಕ್ರೇಪ್ ಹೊ ಫಾನ್ ಒನ್ ಮಂತ್ ಫಾನ್ ಲಸನ್ ಪಿ ಬೋಲತೆ ಹೆತಿ ಹಲಸು ಫಾನ್ ವನ್ ವೇರ್ ನಂಗ್ ಜಿ ಗ್ಯಾಪ್ ಎನಂಗ್ ನೆ ಮೆಡಿಸಿನ್ ಸಾಯ್ ಹೆ ಲಹಾಯ್ ಲೋ ಲಪೆನ್ ಹಲ ಪೇನ್ ಪೆನ್ ಸ್ಟಿಫ್ನೆಸ್ ದುಕಕ್ ಮತಿ ದಿ ಕೆಸೋ ಲಾ ಸುಕರ್ ರಿಲೀಫ್ ಜಿ ಫಾನ್ ಹೆತಿ ಹಾಟ್ ಪ್ಯಾಕ್ ಲಪೆನ್ ಕೋಲ್ಡ್ ಪ್ಯಾಕ್ ದೊದೊ ಲಸನ್ ಅಜು ಸೊನ್ ಮೇಕೆ ಜಾಂಗ್ ತಮೆ ಸೊ ದಾಕ್ ಲಸನ್ ದೊದೊ ಮತಿ ಲಸೋ ಹಿಟ್ ಪ್ಯಾಕ್ ಬಂಗ್ ಎನ್ ದೊ ನಂಗ್ ಜಿ ದಿ ವಾಟರ್ ಬ್ಯಾಗ್ ದೊ ಮತಿ ದಿ ಲಸೋ ಫಾನ್ ನಿ ಫಾನ್ ಪೊನ್ ಪ ಸೊ ದಾಕ್ ಹೋದ ಹೆದಿ ನಿತುಮ್ ಹಲ 12 ಮಿನಿಟ್ಸ್ ಪೆನ್ ಅಬಿಸಿ ಎನಂಗ್ ನಿ ಲಸೋ ಹಾಟ್ ಪ್ಯಾಕ್ ನನ್ ಕೋಲ್ಡ್ ಪ್ಯಾಕ್ ನನ್ ಹೆದಿ ನನ್ ಸೊನ್ ಚೆ ಮೈಡುನ್ ಪೊ ಡೈರೆಕ್ಟ್ ಎನಂಗ್ ನಿ ಅಂತ ಪೇ ಪೆನ್ ಸೆ ದಿ ರ್ಯಾಪ್ ನಂಗ್ ಜಿ ಲಸೋ ವಾಟರ್ ಬ್ಯಾಗ್ ದಿ ತೆಲೊಮ್ ಹೆಡ್ ಪೆನ್ ಸಿ ಎನ್ ದು ನಂಗ್ ಪೊ ನಿತುಮ್ ಬೋಡಿ ಟೆಂಪರೇಚರ್ ಪೆನ್ ಹೆದಿ ಲಾಲ್ ಲಾಂಗ್ ನಂಗ್ ಪೊ ಎನ್ ಲಕ್ ಮನ್ ಮೆಗ್ಜಾಂಗ್ ಲೋ ಲಸನ್ ಕಲಿ ಅಂತ ಮೆಗ್ಜಾಂಗ್ ದು ನಂಗ್ ನೆ ಅಲ್ತಿ ಹಲ ಸ್ಕಿನ್ ಬರ್ನ್ ಚಾನ್ಸಸ್ ದು ಕೊಕ್ ದಿತ್ತೆ ಸಪೋಸ್ ಸಿ ಲಾ 12 ಮಿನಿಟ್ಸ್ ಫಾನ್ ಲಸು ಹಾಟ್ ಪ್ಯಾಕ್ ಎನ್ ದು ನನ್ 12 ಮಿನಿಟ್ಸ್ ತಂಗ್ ದಾ ಪಿ ಎನ್ ಟು ದ್ಯಾಟ್ ನಟ್ ಲಪೆನ್ ನಂಗ್ ಸ್ಕಿನ್ ಲಾ ಪುಚೆ ಲಾಂಗೋನ್ ಜೊ ಸಿ ನಾರ್ಮಲ್ ಚಿವಾಂಗ್ ಲೋ ಪೊತೆ ಅಕು ಎನ್ ಟು ನಟ್ ಜೊ ಲಸನ್ ಸಿ ಕ್ಲೇಮ್ ನಂಗ್ ಜಿ ಲಪೆನ್ ಕಿ ನಂಗ್ ಸಾಟ್ ಕಿಕ್ ಪಿ ಲಾ ರೆಸ್ ಸಾಂಗ್ ದಾ ಸಾಂಗ್ ನಂಗ್ ಜಿ ಕಾಮ್ ಕ್ಲೇಮ್ ರೆಡ್ ಕ್ಲೇಮ್ ರೆಡ್ ಪೊ ಸಾಂಗ್ ಸೆ ಪಿನ್ ದಾ ಕಾಲಿ ದಿ ಅಬಿಸಿ ಸೊ ಥು ಅಂಗ್ ಪೊ ನಿ ಬ್ಯಾಲೆನ್ಸ್ ನಂಗ್ ಪೊ ಲಾ ಕಾಮ್ ಪೆನ್ ಹೆದಿ ಆಕ್ಟಿವಿಟಿ ಬ್ಯಾಲೆನ್ಸ್ ಲಾ ಅಜದ ಕಾಮ್ ನೋನ್ ಲಾ ಕಾಮ್ ಪೆನ್ ರೆಸ್ ಲಾ ಹಿನಿ ಬ್ಯಾಲೆನ್ಸ್ ನಂಗ್ ಪೊ ಲಾ ಹೈ ಸಿ ಟೇಮ್ ನಂಗ್ ಪೊ ಹೆಮ್ ನಂಗ್ ಬಂಗ್
1: ತಂಗ್ದಿ ಡಾಕ್ಟರ್ ಲಾ ಅಜ್ಜು ಅಪ್ಪರ ಹುಟ್ಲ ಸೊ ಕಿಸ್ಸು ಕೊಸೊನ್ ಪೆನ್ ಸಿ ಕಚೆಪ್ಪ ಕೊಂ ಪೊ ಮತಿ ಕಚೆಪ್ಪ ಮೀನಂಗ್ ಪೊ
0: ಲಾ ಬಂಗ್ ಕೊಸೊನ್ ಲೋ ಅಜ್ಜು ಮೀಜಂಗ್ ಹುತ್ ಹೆದಿ ಸೋ ಅಂಗ್ ದಿತೆ ಸೋ ಪಿ ದಿತೆ ದಿ ಪೇಷನ್ಸ್ ತುಮ್ ವಾಂಗ್ ಸಮಿ ಲಾ ತುಮ್ ಪು ಪು ಅಜ್ಜು ಸಿ ಸೋ ರೆ ದಿತೆ ಚಮ್ ಹೈ ನೀ ಪು ಅಸ ಬಸಿ ಲಾ ಹೆದಿ ಚೆ ಮೆಂಟೇನ್ ನಂಗ್ ಜಿ ಕೆ ಜಾಯಿನ್ಸ್ ಹೆ ಇಲಿವೇಟ್ ನಂಗ್ ಜಿ ಮತ್ತೆ ಕೊಸೊನ್ ಲೋ ಪು ಹುಯ್ ಹೈ ಎಂದು ನಂಗ್ ಜಿ ಅಸನ್ ಕೆಂಗ್ ಫು ಅ ಬೇರ್ ಪು ಹುಯ್ ಎಂದು ನಂಗ್ ಪೊ ದಿ ಎಮ್ಮೋಯ್ ಅ ಬೇರ್ ಅರ್ಥಾತ್ ಪಿ ಕಲಿ ಇಂಗ್ ತುಯ್ ಪಿ ಕಲಿ ಅಸನ್ ಇಲಿವೇಟ್ ನಂಗ್ ಕೊಕ್ ಅಸನ್ ಜೋ ಸಿ ಪು ಹುಯ್ ಎಂದು ಲೋ ಪೊತೆ ಹೆದಿ ಮೆಸನ್ ಸಪೋರ್ಟ್ ಡೋಲೋತೆ ಮೆಸನ್ ಲಪೆನ್ ಟಿ ಹೈಡ್ರೇಟೆಡ್ ದಿ ಅಂತ ಎಕ್ಸೆಸಿವ್ ಲಾಂಗ್ ಹೈ ಜುನ್ ರೆಟ್ ನಂಗ್ ನಿ ಅಂತ ಲಾಂಗ್ ಜು ನಂಗ್ ಜಿಮ ಜುನ ರೆಡ್ ಪು ಕಲಿ ಇಸಿ ಲಿಮಿಟೇಷನ್ ದೊ ಲಾ ನಂಗ್ ಬೊ ಲಪೆನ್ ಮೇಕೆ ಜಾಂಗ್ ಅಪೋರ್ಚ್ ಥಿಕ್ ನಂಗ್ ಜಿ ಇಸಿ ಅಪೋರ್ಚ್ ಥಿಕ್ ವೇ ನಂಗ್ ಜಿ ಮೇಕೆ ಜಾಂಗ್ ಉನೆ ದಾ ಥಿಕ್ ಪಿಪೊ ಲಾ ಪೊಲುತೆ ಅಹುಟ್ ಪೆನ್ ಪಿನಿ ಬಂಗೆ ಬಜಿ ಕ್ಯಾಪ್ ಮೇಕ್ ಜಾಂಗ್ ಪೊ ಪಿನಾಪ್ ಬಂಗೆ ಬಜಿ ಕ್ರೇ ಸಿ ಮೇಕ್ ಜಾಂಗ್ ಪೊ ಇದಿ ಬಜಿ ಸಿ ಮೇಕ್ ಜಾಂಗ್ ಪೊ ಲಸನ್ ಕಲಿ ಇಸಿ ಅಪೋರ್ಚ್ ಮೇಂಟೇನ್ ವೇ ನಂಗ್ ಜಿ ಕಿಚ್ಚು ಲಸ್ ಅಪೋರ್ ಚೋ ವೆತ್ ನೋನ್ ಲಸ್ ಅಪೋರ್ ಮೇಕ್ ಜಾಂಗ್ ವೆತ್ ನೋನ್ ಲಾ ಜೊಂಗ್ ಸಿ ಮೇಂಟೇನ್ ಲೋ ಪೊತೆ ಹೆದಿ ಲಸ್ ಅಪೋರ್ ಮೇಕ್ ಜಾಂಗ್ ದೊನ್ ವೆಕ್ ಲೋತೆ ಮೇಕ್ ಜಾಂಗ್ ಥೆಕ್ ಜಿ ಜೊಂಗ್ ಹೇಳಿ ಸು ತಮೆ ದಿ ಲಾ ಇಲಿವೆ ದು ನಂಗ್ ಪೊ ಕೆಸೋ ಹೈ ದಿ ಹೊಟ್ ಪ್ಯಾಕ್ ಹೈ ಎಂದು ನಂಗ್ ಪೊ ಮೇಕ್ ಜಾಂಗ್ ದು ನಂಗ್ ಪೊ ಮೆಡಿಕೇಶನ್ ಟೈಮಿಂಗ್ ಎಂದು ನಂಗ್ ಪೊ ಎಂಕೆ ಮೇಕ್ ಜಾಂಗ್ ಥೆಕ್ ಜಿ
1: ತಂಗ್ತಿ ಡಾಕ್ಟರ್ ಪಿನ್ಯಾಂಗ್ ಅನ್ನ ತುಮ್ಗೆ ಲಾ ವಿಕ್ಸ್ ವೇಪರ್ ಅಪ್ ಅ ದೋವಾಯ್ ಲಾ ಕಚ್ಚಿ ಹಿಬೆನ್ ಅಲ್ಲಿ ಗೆಲ್ಲೋಂಗ ತುಮ್ ಪಿನ್ಯಾಂಗ್ ಅಂದು ಬಾ ಲಾ ಚಿಹಿ ಲೋ ತಿಮ್ಮಿ ಪುಗಚೆ ಥಾನ ತುಮ್ ಪಿನ್ಯಾಂಗ್ ಅಂದು ಲಸಿ ಲಗೆ ಗುಪ್ಪಿ ಲೋ ಅಲ್ಲಿ ಗೆಲ್ಲೋ
0: ವಿಕ್ಸ್ ವೇಪರ್ ಅಪ್ ಲಬಂಗೆ ಕ್ಯೂರ್ ಕಲಿ ಲಗೆ ಮೆಡಿಸಿನ್ ಅಮುನ್ ತುಮ್ ಚಿಥಾನ್ ಬೋನ್ ಮೆಡಿಸಿನ್ ಲಹಾಯ್ ಬಂಗ್ ಕಲಿ ಅಂತ ಮುತ್ತೆ ಟೆಂಪ್ರರಿ ರಿಲೀಫ್ ಹೆದಿ ಲೈಕ್ ನಾನ್ ಚಿಹಿ ದ್ಯಾಟ್ ಮನ್ ನಾನ್ ಮಲ್ಲಮ್ ಓಫಾನ್ ಲೈಕ್ ದೊಮೆ ಸ್ಯಾನ್ ಬುಲಸನ್ ದೊದ್ದು ದಿ ಪೀಪಲ್ ಲಾಪ್ ದೆ ಹಲದಾಗಿ ಸಿ ಹೆದಿ ಕೂಲಿಂಗ್ ಸೆನ್ಸೇಷನ್ ಬುದು ಇಂಗ್ಸಮ್ ದಪ್ ದಿ ಇಂಗ್ಸಮ್ ದಪ್ ಹಲಸ ಜಾಯ್ನೀಸ್ ಹೆ ಪೇನ್ ಪೇನ್ ಪೆನ್ ಡಿಸ್ಟ್ರಾಕ್ಷನ್ ಬೋ ಮನೆ ಕೆಮೆ ಕಲಿಲೋ ಲಬಂಗೆ ಹಲಸು ಕೂಲಿಂಗ್ ಸೆನ್ಸೇಷನ್ ಲಪೆನ್ ಸೊ ಹೋಯ್ ಲಸನ್ ದೊ ಮತಿದಿ ಹಲಸ ಜಾಯ್ನೀಸಿ ಕ ಡಿಸ್ಟ್ರಾಕ್ಟ್ ಚತ್ ತೆಂಗ್ ನೀ ಚತ್ ಫನ್ ಚಲ್ಲ